0: ಐತಿಹಾಸಿಕ ಊರುಗಳ ಪುರಾಣ ರಾಜ ಮಹಾವಿಹಾರ ಎತ್ತಲು ವಿಹಾರಗಣಿ ವಿಹಾರಾಧಿಪತಿ ಅತಿ ಪೂಜನೀಯ ಅಭಿಹಿತವಾದಿ ಕಲ್ಯಾಣ ಮಿತ್ರ ವತ್ರಕುಮರಿ ದಂಬರಂದನ ವಿಧಾನ ವಿನಾಯಕ ನಾಯಕನ ವಹಸಿ ಪ್ರಧಾನ ಪೂಜನೀಯ ಮಹಾಸಂಗರವನಿ ಅವಸರಾಯಿ ಲಂಕಾವಾಸಿ ಲೋಕವಾಸಿ ಬೌದ್ಧ ಪಿನತುನಿ ಪಿನ್ವದಿಯಲಿ ಅದವೇ ಸಪ್ಪುರ ಫಸಲ ಸಪ್ಪುಹೋದ ಅವಸೇದಿ ಉತ್ತಮ ಸಾಮುದತಿ ಮಗುಲ ಬೆನುವೇನ್ ನೆತ್ತೆ ಫೇಮಿನ್ ಗುವನ್ನ ದಲೇ ತುಲೇ ಸ್ಯಾಮ ಕುಂತು ಹೋದಿನ ಕುಮಸಿದು ಕರೋನ್ ಲಬನ ಸ್ವೇತ ಪೂಜಾ ಆಗುದ ವಡ ಸುತವನ್ ಮಾಲಾವ ಮೇವರಾತ್ ಮೇವತ್ತುಂ ಉದಭಿ ಮೇಸಿಟ ಸಿದು ಕರಾಣ್ಣ ಯದನವ ಹೇಮನಾಮ ಒಬ ಹೇಮದೆ ನಾಮ ಅಪೇ ನಾಯಕ ನಾಮ ಇರುವನ್ ಮಹಾಸಿಗೆ ಆಶೀರ್ವಾದಿ ಅನುವ ಮೇ ಸಿಲು ಕಂಡೆಯದು ಮೇ ಆಕಾರ ಸಿದು ಕರೋನ್ ಲಬನ ವಿಶಾಲ ಪೆರಿಸ ಅದ ಮೇ ಪುದಭಿ ಮಟ್ಟ ಪ್ರವೀಣ
1: පිරි දැහැම සමාජයක් උදෙසා
2: net fm ශ්වේත පූජා ශ්වේත පූජා
1: ඓතිහාසික කෝරකල රාජමහා විහාර පින්බිමේ සිට සජීවීව
2: බැතිපර දායකත්වය
1: සරුදය සරු වශයෙන්ද නිසරුදය නිසරු ලෙසද දකින්නා සරුදයම ලබති.
2: දැයි නැන පහන් දැල්වුම මාස්ටගයිට් ප්‍රකාශකයෝ වෙතින්.

ಅಧ ಉಪನಿಧ ನಾಥೆ ಸಾಂಗಾಮಂ ನಾಥೆ ಸಾಥುನೋ ಸಬ್ಬ ಧಮ್ಮಂ ಅಭಿಜ್ಞಾಯ ಜ್ಞಾನೇನ ಅಧಿಮುಚ್ಯತೆ. ಸಂಗ್ರಾಮ್ಯಕ್ ನೆತ್ತಾ ಓ ಮಹಾಶಾಸ್ತ್ರೂನ್ ವಹಂಸೆಗೆ ಉಸಸ್ ಗುಣೇಹಿ ಸಸದೀಮಟ ಉಪಮಾವಕ್ ನೆತ್ತೇಯ. ಸಿಯಲು ಧರ್ಮ ಪರಮ ಜ್ಞಾನೇನ್ ಅವಬೋಧ ಕೊಟಗಿನ ಎಮ ಯಥಾಭೂತ ಜ್ಞಾನ ದರ್ಶನೇನ್ಮ ಸದಾತನಿಕ ವಿಮುಕ್ತಿ ಉರುಮಯ ಸದಾತನಿಕ ವಿಮುಕ್ತಿಯ ಉರುಮ ಕೊಟಗತ್ ಸೇಕ.

ಸಾಮಾನ್ಯ ಸಾಬ್ಬಾಣ್ಯೋ ಇತಿ ಬುದ್ಧೋ ಪೌಚ್ಯತೆ ವಾಂದಾಮಿ ತಂ ಮಹಾಶಾಂತೋ ಸಾಬ್ಬಾಣ್ಯುತ ಮನಾವರಂ. ಸರ್ವಜ್ಞಾನನ್ ವಹಂಸ ಸಿಯಲ್ಲ ದನ್ನ ನುವನ ಕರಣ ಕೊಟಗಿನ ಒಬ್ಬ ವಹಂಸೇಟ ಬುದ್ಧಯ ಕಿಯನು ಲಭೆ ಮಹಾಶಾಂತ ಸಂಪನ್ನ ಓ ಎಮ ಅಸಮ ಸಮ ಸರ್ವಜ್ಞತಾ ಜ್ಞಾನೇದ ಅನಾವರಣ ಜ್ಞಾನೇದ ಮಮ ಶ್ರದ್ಧಾವೆಂ ವಂದನಾ ಕರ.

ಸೋಮುನ ಸೋ ಭಗವ ಚಿರಾಂತಿಟ್ಟಯ್ಯ ವಿನಾಯಕ ಅನ್ಯಾತಾಂಚ ವಿಜಾನೆಯುಂ ಫುಸೆಯುಂ ಅಮತಾಂ ಸದಾ. ಶ್ರೇಷ್ಠ ಉ ಬುದುರಜು ಬಹೋ ಕಾಲಯ ಲೋವ ವೆಡಸಿಟಿನ್ನೇ ನಂ ಏಕಾಂತಿಂ ಇತ ಇಹಕೆ ಯಹಪತಕೆ ಎವಿಟ ಸಿಯಲ್ಲೋ ನೊದದ್ದೆಯ ದನಗನ್ನಾಹುಯ ಸದಾತನಿಕ ಅಮೂರ್ತೇನಂ ನಿವನ ಇಸ್ಪರ್ಶಕ

ಶಾಂತೇನ ನಿಪಕೋಚ ಸಮನೋ ಭಾವಿತೇಂದ್ರಿಯೇ ವಿನಯಂತೋಚ ವೇನೆಯ್ಯ ಬೋಧೆಂತೋ ಬೋಧಿ ಪಕ್ಕಿಯೇ. ದಮನಯೇನ್ ಶಿಕ್ಷಣೇನ್ ಪರಮತ್ವೇಟ ಪೆಮಿನಿಯಾವು ದಮನೇಹಿ ದಕ್ಷವು ವಡನಲದ ಸಾಂಸಿದುನು ಇಂದುರನ್ ಎತ್ತಾವು. ಹಿಕ್ಮವಿಯಯುತು ಜನಯ ಮೆನವಿನ್ ಹಿಕ್ಮವನ್ನ ಉ ಬುದುರಜೋ ಪರಮಾವಬೋಧಿಯ ಪಿನಿಸ ಉ ಸತ್ತಿಸ್ ಬೋಧಿಪಾಕ್ಷಿಕ ಧರ್ಮಯೋ ದೇ.

ಶಾಂತ ಗೂಜಿನು ಚಲಭಿಜ್ಞಾಯ ಮಹಿದ್ಧಿಕ ತಮಾಂಧಕಾರಂ ವಿಧಮಿತ್ವಾ ಅತಿರೋಚಂತಿ ಸದೇವಕ. ಮಾರ ಯುದ್ಧಯ ಜಯಗಿನ ಪಂಚ ಉಪಾದನಸ್ಕಂದ ಲೋಕೇಹಿ ಕೆಲವರಟ ಪೆಮಿನಿಯಾ ಓ ಷಡ್ ಅಭಿಜ್ಞಾವಿಂ ಯುಕ್ತ ಓ ಮಹಾ ಇರ್ಧಿ ಎತ್ತಾ ಓ ಸಂಬುದು ರಜೋ ಅವಿಜ್ಜಾ ಮೋಹಾಂಧಕಾರ್ಯ ನಸ ದೇವಿಯಾನ್ ಸಹಿತ ಲೋಕಯ ತುಲ ಅತಿಶಯಂ ಕಾಂತಿಮತ್ವ ಬಬಲನ ಸೇಕ.

ಲೋಕ ಚಾಕು ಮಹಾತೇಜೋ ಸಂಪತ್ತಾಚ ತಿಥಿಯೋ ಸಿಹೋ ವಿಜಿತ ಸಂಗಾಮೋ ಏವಂ ಜ್ಞಾನಂ ಅಚಿಂತಿಯೋ. ಮಹಾತೇಜಸ್ ಎತ್ತ ಓ ಲೋಕೇಟ ಎಸಕ್ ವೆನಿ ಓ ಬುದುರಜೋ ಅನ್ಯ ತೀರ್ಥಕಯನ್ ವಿಷಹಿ ಪವಾ ಸಫಲತ್ವಯ ಸಂಪತ್ತಿಯ ಉದಾಕರ ದುನ್ಸೇಕ. ಸಿಂಹೇಕ್ ವೆನಿಮ ದಸ್ ಪಸ್ಮರುನ್ ದಸಮರುನ್ ಮರ್ದನೆಯ ಕರ ಮಾರ ಯುದ್ಧಯ ಜಯಗತ್ತ ಓ ಬುದು ರಜಾನನ್ ವಹಂಸೇಗೆ ಜ್ಞಾನಯ ಚಿಂತನೆಯಟ ಅವಿಷಯ ಸಿತಾಗಣೀಮ ದುಷ್ಕರಯ. ಸಾಧು ಸಾಧು ಸಾಧು.

ವಿಗತ ಸಮ್ಮೋಹೋ ನಿಮ್ಮಲೋ ಸಂಯತ ಶುಚಿ ಜ್ಞಾನಗ್ಗೆ ಪರಿದಡ್ಡಾನಿ ಅನೇಜೋ ಅಕಥಂಕತಿ ಅನುತ್ತರ ಮಹಾಪ್ರಾಜ್ಞೋ ಪಹಕಲ ಮೋಹ ಎತ್ತಾ ಓ ಹಿಕ್ಮುನಾ ಓ ನಿರ್ಮಲ ಓ ಪವಿತ್ರ ಓ ಬುದು ಪಿಯಾನನ್ ವಹಂಸೆ ಬುದ್ಧ ಜ್ಞಾನಿಯ ನೆಮತಿ ಅಗ್ನಿಯಂ ಸಿಯಲು ಕೆಲೆಸ್ ದವಾಲು ಬೆವಿನ್ ಲೋಕಯ ಗನ ತನ್ನ ವಿಚಿಕಿಚ್ಚಾ ನೊಮೆತಿ ಸೇಕ